ಸಾಕಿನ ಸಾಧನ ಸಾರ್ಥಕ ಮಂದಗ ಯೋಗ ಬಲಮುಗ ಯಾಗ ಫಲಮುಗ ಸಾಕಿನ ಸಾಧನ ಸಾರ್ಥಕ ಮಂದ